ಸಿಗಿಲ್ ಬಿಡವೇ ಕೊಡಾವಕಡ ನೀಕೋದು ಡಿಆರ್ಡಿಒರಿನ ಲ್ಯಾಬೋರೇಟರೀಸ್ ಆರ್ ಇಂಡಿಯನ್ ಇಂಡಸ್ಟ್ರೀಸ್ ಪಾರ್ಟ್ನರ್ಸ್ ಕೋ ಮೀನ್ ಕತೆ ಕೋ ಬಿನಾವಕದ ಮೆನ್ಮಾ ತಿಹಿಂದು ಸಮೂದ್ ಖೋಣ್ ಸೆರ್ಮಹಬಿ ಅಬುನ ಭಾರತ್ ದೋ ಅಡ್ಡಿ ಸುರುಖಿಯ ಅರ್ ಆಪ್ರರೆ ಟಿಹಾಡ ಕಾನ್ ಬಿನ್ತೆ ಬಿನಾ ಕನ ಗತೆ ಕೋ ಜೂನ್ ಚಾಂದೋರೆ ಆರ್ ಮೀಡ್ ಒರಾಮ್ ಜಹಾ ದೋ ಭಾರತ ಕುರುಮುಟುತೆ ಹುಯ್ ಸತೆನಾ ಉನಾ ದೋ ಹುಯುಕ್ ಕನ ಅಂತರ್ಜಾತಿಕ್ ಯೋಗ ದಿವಸ್ ಮೆನೆ ಧರ್ತಿ ಜಾಕಾತ್ ಯೋಗ ಮಹಾ ನೀಧಾವ ದೋ ದುನಿಯಾ ರಿನಾಂಗ್ ಬಾರ್ ಹಜಾರ್ ಮೋಡೆ ಸಾಯ್ ಗೋಟಾಂಗ್ ಖೊನ್ ಹೋ ಬರ್ತಿ ಠಾವ್ರೆ ಜೋಗ ಬ್ಯಾಮ್ ರಿನಾ ನಾನಾ ಹುನರ್ ಕಮಿಹೊರಾ ಕೋ ಹುಯ್ ಸತೆನಾ ಅಬು ದಿಸೋಮ್ರೆ ಕೋಟಿ ಕೋಟಿ ಹೊಡ್ಕೊ ಜುದೇ ಜುದೇ ಠಾವ್ ಕೊರೆ ಜೋಗ ಬ್ಯಾಮ್ ರಿನಾ ಕಮಿಹೊರಾ ರೆ ಕೋ ಸೆಲೆದ್ ಲೆನಾ ನೋವಾ ಚಾಂದೋ ಅಹಮೇದಾಬಾದ್ ರೆ ಒರಾಮ್ ಹುಯ್ಲೆನ್ ವಿಶ್ವ ಯೋಗಾಸನ್ ಚಾಂಪಿಯನ್ಶಿಪ್ ರಿನಾ ಹೋ ಅಡಿತೆ ಚರ್ಚಾ ಹುಯ್ ಕನಾ ಓನಾರೆ ಭಾರತ ದೋ ಜತೆತೆ ಮಿಟ್ ಸಾಯ್ ಗೆ ಪುನ್ ಗೋಟಾಂಗ್ ಪದಕೆ ಜಿತ್ಕೇರ್ ಕಾವನಾ ನೋವಾ ಕೊ ಮುದ್ರೆ ಮಿಟ್ಸಾಯ್ ಬಾರ್ ಗೋಟಾಂಗ್ ಗೋಲ್ಡ್ ಮೆಡಲ್ ಹೋ ಮೆನಾ ಅಕಾದಾ ಭಾರತ ದೋ ನೋವಾ ಚಾಂಪಿಯನ್ಶಿಪ್ ರೆ ಪದಕ ಲೆಖಾರೆ ಪೊಯ್ಲು ಠಾವೆ ಅಮಿಟ್ ಲೆದಾ ಇನ್ ಸನಾಮ್ ಖೇಲೋಡಿಯ ಕೋ ಅಡಿ ಅಡಿ ಸರಹವಿನ್ ಚಾಲಕ ಕೊ ಕನಾ ಗತೆ ಕೊ ಜಹಾ ದಿಶೋಮ್ ರೆನ್ ದಿಸುಮ್ ಹೋಡ್ ಕೊಗೆ ಉನಾ ದಿಸೋಮ್ ರೆನ್ ದೋ ಆತ್ಮಾ ಕನಾ ಕೊ ಆ ಜಹಾ ತಿಶ್ಗೆ ᱚᱱᱟ ᱫᱤᱥᱚᱢ ᱨᱮᱱ ᱦᱚᱲ ᱡᱟᱦᱟᱸ ᱠᱤᱨᱭᱟᱹ ᱠᱚ ᱟᱛᱟᱝ ᱡᱚᱝᱟ ᱮᱱᱠᱷᱟᱱ ᱡᱟᱦᱟᱸ ᱞᱮᱠᱟᱱ ᱫᱟᱲᱮ ᱜᱮ ᱩᱱᱠᱩ ᱟᱠᱚᱣᱟᱜ ᱡᱚᱥ ᱠᱷᱚᱱ ᱫᱚ ᱵᱟᱠᱚ ᱥᱟᱦᱟ ᱫᱟᱲᱮ ᱟᱠᱚᱣᱟ ᱫᱤᱥᱚᱢ ᱜᱚᱲᱦᱚᱱ ᱠᱟᱜ ᱞᱟᱹᱜᱤᱫ ᱛᱮ ᱦᱚᱲ ᱠᱚᱣᱟᱜ ᱥᱮᱱᱮᱞᱮᱫᱚᱜ ᱨᱮᱭᱟᱜ ᱫᱟᱲᱮ ᱫᱚ ᱵᱷᱟᱨᱚᱛ ᱨᱮᱭᱟᱜ ᱟᱹᱰᱤ ᱢᱟᱨᱟᱝ ᱯᱩᱸᱡᱤ ᱠᱟᱱᱟ ᱟᱨ ᱱᱤᱭᱟᱹ ᱦᱚᱲ ᱠᱚᱣᱟᱜ ᱥᱮᱱᱮᱞᱮᱫ ᱵᱟᱵᱚᱫ ᱫᱚ ᱟᱵᱚ ᱵᱟᱨ ᱵᱟᱨ ᱵᱚᱱ ᱟᱹᱭᱠᱟᱹᱣ ᱫᱟᱲᱮᱭᱟᱜ ᱠᱟᱱᱟ ᱜᱟᱛᱮ ᱠᱚ ᱯᱚᱪᱷᱤᱢ ᱮᱥᱤᱭᱟ ᱨᱮ ᱞᱟᱹᱲᱦᱟᱹᱭ ᱨᱮᱱᱟᱜ ᱯᱚᱨᱤᱥᱛᱷᱤᱛᱤ ᱧᱮᱞ ᱠᱟᱛᱮ ᱤᱧ ᱫᱤᱥᱚᱢ ᱦᱚᱲ ᱴᱷᱮᱱ ᱛᱤᱱᱟᱹᱜ ᱜᱟᱱ ᱟᱨᱫᱟᱥ ᱤᱧ ᱫᱚᱦᱚ ᱞᱮᱫᱟ ᱤᱧ ᱢᱮᱱᱞᱮᱫᱼᱟ ᱡᱮ ᱡᱟᱦᱟᱸ ᱛᱤᱱᱟᱹᱜ ᱜᱟᱱᱚᱜᱼᱟ ᱠᱤᱪᱷᱩ ᱫᱤᱱ ᱞᱟᱹᱜᱤᱫ ᱜᱳᱞᱰ ᱢᱮᱱᱮ ᱥᱚᱱᱟ ᱫᱚ ᱟᱞᱚᱯᱮ ᱦᱟᱛᱟᱣ ᱦᱟᱛᱟᱲᱟ ᱢᱮᱱᱛᱮ ᱦᱚᱲ ᱠᱚᱧ ᱢᱮᱛᱮᱫ ᱠᱚ ᱛᱟᱦᱮᱸ ᱡᱮ ᱵᱤᱫᱮᱥ ᱨᱮ ᱪᱷᱩᱴᱤ ᱢᱟᱱᱟᱣ ᱠᱷᱚᱱ ᱥᱟᱦᱟᱨᱮ ᱛᱟᱦᱮᱱ ᱯᱮ ᱤᱧ ᱫᱤᱥᱚᱢ ᱦᱚᱲ ᱠᱚ ᱴᱷᱮᱱ ᱠᱟᱨ ᱯᱩᱞᱤᱝ ᱵᱟᱹᱲᱛᱤ ᱠᱚᱨᱟᱣ ᱠᱟ ᱨᱮᱱᱟᱜ ᱟᱨᱚᱡᱽ ᱦᱚᱸᱧ ᱫᱚᱦᱚ ᱞᱮᱫᱟ ᱤᱧ ᱪᱟᱹᱥᱤ ᱠᱚ ᱴᱷᱮᱱ ᱵᱤᱱᱟᱹ ᱠᱮᱢᱤᱠᱮᱞ ᱛᱮ ᱪᱟᱥ ᱞᱟᱹᱜᱤᱫ ᱵᱟᱹᱫ ᱵᱟᱧᱪᱟᱣ ᱞᱟᱹᱜᱤᱫ ᱟᱨ ᱯᱩᱨᱠᱤᱛ ᱠᱷᱚᱱ ᱧᱟᱢᱚᱜ ᱠᱷᱚᱛ ᱵᱟᱹᱲᱛᱤ ᱠᱷᱚᱱ ᱵᱟᱹᱲᱛᱤ ᱵᱮᱣᱦᱟᱨ ᱨᱮᱱᱟᱜ ᱟᱨᱚᱡᱽ ᱦᱚᱸᱧ ᱫᱚᱦᱚ ᱞᱮᱫᱟ ᱜᱟᱛᱮ ᱠᱚ ᱤᱧ ᱫᱤᱥᱚᱢ ᱨᱮᱱ ᱥᱟᱱᱟᱢ ᱱᱟᱜᱟᱨᱤᱭᱟᱹ ᱠᱚ ᱴᱷᱮᱱ ᱨᱤᱱ ᱤᱧ ᱥᱚᱫᱚᱨᱮᱫᱼᱟ ᱡᱮ ᱤᱧᱟᱹᱜ ᱟᱨᱚᱡᱽ ᱩᱱᱠᱩ ᱠᱚᱫᱚ ᱥᱟᱭᱠᱟᱜ ᱥᱩᱢᱩᱝ ᱫᱚ ᱵᱟᱝᱟ ᱵᱚᱨᱚᱪᱚᱝ ᱥᱟᱱᱟᱢ ᱥᱮᱫ ᱛᱮ ᱚᱱᱟᱨᱮ ᱥᱚᱦᱚᱫ ᱠᱚ ᱮᱢ ᱤᱫᱤᱭᱮᱫᱟ ᱟᱹᱰᱤ ᱜᱟᱱ ᱜᱷᱟᱨᱚᱸᱡᱽ ᱜᱮ ᱤᱧ ᱴᱷᱮᱱ ᱥᱟᱸᱫᱮᱥ ᱵᱷᱮᱡᱟ ᱠᱟᱛᱮᱫ ᱟᱠᱚᱣᱟᱜ ᱟᱹᱱᱟᱹᱭᱠᱟᱹᱣ ᱠᱚ ᱥᱚᱫᱚᱨ ᱟᱠᱟᱫᱟ ᱟᱹᱰᱤ ᱜᱟᱱ ᱜᱷᱟᱨᱚᱸᱡᱽ ᱨᱮᱜᱮ ᱟᱠᱚᱣᱟᱜ ᱚᱲᱟᱜ ᱨᱮᱱᱟᱜ ᱵᱟᱯᱞᱟ ᱨᱮ ᱱᱤᱦᱟᱹᱛ ᱫᱚ ᱥᱚᱱᱟ ᱵᱟᱝ ᱠᱤᱨᱤᱧ ᱨᱮᱱᱟᱜ ᱠᱟᱛᱷᱟ ᱠᱚ ᱜᱚᱴᱟᱣ ᱟᱠᱟᱫᱟ ᱟᱨ ᱫᱚᱨᱠᱟᱨ ᱞᱮᱱᱠᱷᱟᱱ ᱢᱟᱨᱮ ᱥᱚᱱᱟ ᱜᱮ ᱨᱤᱥᱟᱭᱠᱮᱞ ᱠᱟᱛᱮᱫ ᱱᱟᱣᱟ ᱥᱟᱡᱽ ᱫᱚᱠᱚ ᱵᱮᱱᱟᱣ ᱡᱚᱝᱟ ᱢᱮᱱᱛᱮ ᱟᱨ ᱫᱚᱨᱠᱟᱨ ᱦᱩᱭ ᱞᱮᱱᱠᱷᱟᱱ ᱵᱟᱝᱢᱟ ᱢᱟᱨᱮ ᱥᱚᱱᱟ ᱜᱮ ᱨᱤᱥᱟᱭᱠᱮᱞ ᱠᱟᱛᱮᱫ ᱱᱟᱣᱟ ᱥᱟᱡᱽ ᱫᱚᱠᱚ ᱵᱮᱱᱟᱣ ᱡᱚᱝᱟ ᱟᱹᱰᱤᱜᱟᱱ ᱦᱚᱲ ᱜᱮ ᱥᱳᱥᱟᱞ ᱢᱤᱰᱤᱭᱟ ᱨᱮ ᱱᱚᱣᱟ ᱦᱚᱸ ᱠᱚ ᱚᱞ ᱟᱠᱟᱫᱼᱟ ᱡᱮ ᱟᱠᱚ ᱪᱮᱫ ᱞᱮᱠᱟᱛᱮ ᱱᱤᱭᱟᱹ ᱫᱷᱟᱣ ᱫᱚ ᱵᱤᱫᱮᱥ ᱥᱟᱸᱜᱷᱟᱨ ᱠᱚ ᱮᱲᱟᱣ ᱠᱟᱫᱟ ᱢᱮᱱᱛᱮ ᱜᱟᱛᱮ ᱠᱚ ᱠᱟᱨ ᱯᱩᱞᱤᱝ ᱤᱫᱤ ᱠᱟᱛᱮᱫ ᱦᱚᱸ ᱟᱹᱰᱤ ᱦᱚᱲ ᱟᱭᱢᱟ ᱟᱹᱱᱟᱹᱭᱠᱟᱹᱣ ᱠᱚ ᱥᱚᱫᱚᱨ ᱟᱠᱟᱫᱼᱟ ᱡᱟᱦᱟᱸᱭ ᱠᱚ ᱫᱤᱱᱟᱹᱢ ᱜᱮ ᱢᱤᱫ ᱯᱟᱦᱴᱟ ᱜᱮ ᱟᱯᱟᱱ ᱟᱹᱯᱤᱱ ᱜᱟᱹᱰᱤ ᱛᱮᱠᱚ ᱪᱟᱞᱟᱜ ᱠᱟᱱ ᱛᱟᱦᱮᱸᱫ ᱩᱱᱠᱩ ᱫᱚ ᱱᱤᱛᱚᱜ ᱢᱤᱫ ᱥᱟᱶᱛᱮ ᱪᱟᱞᱟᱜ ᱠᱚ ᱮᱛᱚᱦᱚᱵ ᱟᱠᱟᱫᱟ ᱢᱟᱹᱱᱢᱤ ᱠᱚ ᱡᱟᱦᱟᱸ ᱛᱤᱱᱟᱹᱜ ᱠᱚ ᱫᱟᱲᱮ ᱵᱟᱥ ᱟᱨ ᱢᱮᱴᱨᱳ ᱨᱮᱱᱟᱜ ᱠᱚ ᱵᱮᱣᱦᱟᱨ ᱮᱫᱟ ᱱᱚᱣᱟᱛᱮ ᱯᱮᱴᱨᱳᱞ ᱟᱨ ᱰᱤᱡᱮᱞ ᱵᱟᱧᱪᱟᱜ ᱠᱟᱱᱟ ᱱᱚᱝᱠᱟᱜᱮ ᱫᱤᱥᱚᱢ ᱨᱮᱱᱟᱜ ᱵᱷᱤᱱᱟᱹ ᱵᱷᱤᱱᱟᱹ ᱴᱚᱴᱷᱟ ᱠᱚᱨᱮ ᱯᱩᱨᱠᱤᱛ ᱠᱷᱚᱱ ᱧᱟᱢᱚᱜ ᱠᱷᱚᱫ ᱨᱮᱱᱟᱜ ᱵᱮᱣᱦᱟᱨ ᱦᱚᱸ ᱵᱟᱹᱲᱛᱤ ᱨᱮᱱᱟᱜ ᱰᱚᱜᱚᱨ ᱦᱤᱡᱩᱜ ᱠᱟᱱᱟ ᱜᱟᱛᱮ ᱠᱚ ᱱᱚᱣᱟ ᱞᱟᱹᱜᱤᱫ ᱤᱧ ᱨᱟᱹᱥᱠᱟᱹᱧ ᱟᱴᱠᱟᱨᱮᱫᱼᱟ ᱡᱮ ᱱᱚᱣᱟ ᱜᱞᱳᱵᱟᱞ ᱠᱨᱟᱭᱥᱤᱥ ᱫᱚ ᱟᱵᱚ ᱵᱷᱟᱨᱚᱛᱤᱭᱚ ᱠᱚ ᱢᱤᱫ ᱠᱟᱛᱮᱫ ᱵᱚᱱ ᱡᱟᱸᱜᱮ ᱫᱟᱨᱟᱢ ᱮᱫᱟ ᱤᱧᱟᱹᱜ ᱯᱟᱹᱛᱭᱟᱹᱣ ᱢᱮᱱᱟᱜᱼᱟ ᱡᱮ ᱦᱚᱲ ᱠᱚᱣᱟᱜ ᱥᱮᱱᱮᱞᱮᱫ ᱫᱟᱲᱮ ᱨᱮᱱᱟᱜ ᱱᱚᱣᱟ ᱫᱟᱲᱮ ᱜᱮ ᱟᱵᱚ ᱫᱟᱲᱮ ᱮᱢᱟᱵᱚᱱᱟ ᱟᱵᱚᱭ ᱥᱤᱜᱤᱞ ᱠᱟᱵᱚᱱᱟ ᱤᱧ ᱨᱮᱱ ᱫᱩᱞᱟᱹᱲᱟᱹ ᱫᱤᱥᱚᱢ ᱦᱚᱲ ᱟᱵᱚ ᱫᱤᱥᱚᱢ ᱨᱮ ᱡᱟᱱᱟᱢ ᱢᱟᱦᱟ ᱵᱤᱦᱟᱹ ᱵᱟᱯᱞᱟ ᱠᱚᱫᱚ ᱜᱷᱟᱨᱚᱸᱡᱽ ᱨᱮᱱᱟᱜ ᱠᱟᱹᱢᱤᱦᱚᱨᱟ ᱢᱟ ᱦᱮᱠᱟᱱ ᱜᱮ ᱤᱱᱟᱹ ᱥᱟᱶᱛᱮ ᱜᱚᱴᱟ ᱥᱚᱢᱟᱡᱽ ᱨᱮᱱᱟᱜ ᱦᱚᱸ ᱯᱚᱨᱚᱵᱽ ᱠᱟᱱᱟ ᱡᱚᱛᱚ ᱜᱷᱟᱨᱚᱸᱡᱽ ᱜᱮᱠᱚ ᱠᱷᱚᱡᱟ ᱡᱮ ᱟᱠᱚᱣᱟᱜ ᱨᱟᱹᱥᱠᱟᱹ ᱮᱴᱟᱜ ᱦᱚᱲ ᱥᱟᱞᱟᱜ ᱦᱚᱸᱠᱚ ᱦᱟᱹᱴᱤᱧ ᱛᱚᱨᱟᱭᱢᱟ ᱦᱚᱲ ᱯᱮᱲᱟ ᱠᱚ ᱥᱟᱸᱫᱮᱥ ᱦᱚᱸᱠᱚ ᱮᱢᱟ ᱠᱚᱣᱟ ᱜᱟᱛᱮ ᱠᱚ ᱢᱚᱦᱟᱨᱟᱥᱴᱨᱚ ᱨᱮᱱᱟᱜ ᱱᱟᱸᱫᱮᱲ ᱨᱮ ᱢᱤᱫ ᱜᱷᱟᱨᱚᱸᱡᱽ ᱫᱚ ᱱᱤᱡᱮᱨᱟᱜ ᱨᱟᱹᱥᱠᱟᱹ ᱦᱟᱹᱴᱤᱧ ᱞᱟᱹᱜᱤᱫ ᱚᱱᱠᱟᱱᱟᱜ ᱮ ᱠᱟᱹᱢᱤᱭ ᱠᱟᱫᱼᱟ ᱡᱟᱦᱟᱸ ᱫᱚ ᱜᱟᱞᱚᱪ ᱨᱮᱱᱟᱜ ᱥᱟᱛᱟᱢ ᱢᱮᱱᱛᱮ ᱛᱮᱭᱟᱨ ᱟᱠᱟᱱᱟ ᱱᱚᱰᱮ ᱱᱟᱸᱫᱮᱲ ᱨᱮᱭᱟᱜ ᱵᱟᱦᱟᱫᱩᱨᱯᱩᱨᱟ ᱟᱹᱛᱩᱨᱮ ᱯᱮᱴᱠᱟᱨ ᱜᱷᱟᱨᱚᱸᱡᱽ ᱠᱚ ᱛᱟᱦᱮᱱᱟ ᱱᱤᱭᱟᱹ ᱜᱷᱟᱨᱚᱸᱡᱽ ᱫᱚᱠᱚ ᱩᱭᱦᱟᱹᱨ ᱠᱮᱫᱼᱟ ᱡᱮ ᱨᱟᱹᱥᱠᱟᱹ ᱦᱟᱹᱴᱤᱧ ᱜᱮ ᱡᱩᱫᱤ ᱞᱟᱜᱟᱜᱼᱟ ᱮᱱᱠᱷᱟᱱ ᱚᱱᱠᱟᱱ ᱫᱩᱨᱤᱵᱽ ᱮᱢᱚᱜ ᱦᱩᱭᱩᱜᱼᱟ ᱡᱟᱦᱟᱸ ᱫᱚ ᱢᱩᱦᱤᱢ ᱚᱠᱛᱚ ᱨᱮ ᱢᱤᱫᱴᱟᱝ ᱜᱷᱟᱨᱚᱸᱡᱽ ᱨᱮᱱᱟᱜ ᱜᱚᱲᱚ ᱢᱮᱱᱛᱮ ᱞᱮᱠᱷᱟᱜ ᱢᱟ ᱚᱲᱟᱜ ᱨᱮ ᱵᱟᱯᱞᱟ ᱨᱮᱭᱟᱜ ᱚᱠᱛᱚ ᱨᱮ ᱱᱩᱠᱩ ᱜᱷᱟᱨᱚᱸᱡᱽ ᱫᱚ ᱟᱹᱛᱩ ᱨᱮᱱ ᱯᱮᱲᱟᱭ